0: ನಾಲ್ಕು ನದುಕರೆ ಸೋಪಾಯಿ ಆತ್ಮದಿಷ್ಟೇನೆ ಕೇವಲ ಹೊಮ್ಮೆ ಸಬ ಜಲಾಯ
1: ಪೌಡಿ ಭಕ್ತ ತೇರೇ ಮನ ಪಾವದೇ ತಾ ಸೋಹನ ಕೀರ್ತ ಗಾವದೇ ನಾನಕ ಕರ್ಮಾ ಬಾಹರೇ ತಾ ಚੋਨ ਲੈਣੀ ਥਾਵਦੇ ਇੱਕ ਮੂਲ ਨਾ ਬੁੱਝਣ ਆਪਣਾ ਅਣ ਹੁੰਦਾ ਆਪ ਗਣਾਏ ਦੇ ਹਉ ਟਾਡੀ ਕਾ ਨੀ ਜਾਤ ਹੋਰ ਉੱਤਮ ਜਾਤ ਸਦਾਏ ਦੇ ਤੇਰ ਮੰਗਾ ਜੇ ਤੁਝੇ ਧਿਆਏ ਦੇ।

ಬಾಯಿ ತಗ್ಲ ನಾಡಿ ಹಲ್ಕೆ ತುಪ್ಪ ಮೇಲಿದ ದಾಡಿ ತಗ್ನ ಪೇರಿ ತಗ್ನ ಹತ್ತಿ ತಗ್ನ ಜೀವಾ ತಗ್ನ ಅಖಿ ವಿತ್ತ ಗಾ ಅಬ್ಬೆ ಬದ್ದೆ ವಡ್ದ ಹಾಕೆ ಅವರ